ಸುಣಿಲಿ ಚೇತನ ಚಿಂತನ ಉಪಸ್ಥಾಪನ ಕಲಿ ಡಾಕ್ಟರ್ ಶಾಂತನು ಕುಮಾರ ರಥ ಆಕಾಶವಾಣಿ ಭವಾನೀ ಪಟಣಾ ಪ್ರಚಾರ ಕರುಛು ಅತಿ ಬಡ಼ಿ ಜಗನ್ನಾಥ ದಾಸ ವಿರಚಿತ ಶ್ರೀಮದ್ ಭಾಗವತ.